ಹೇಳೋ ರಾಧರ ಸುಧಯ ಪೂರಯನ್ ಗೋಪ ಬೃಂದೈರ್ ಬೃಂದಾರಣ್ಯಂ ಸ್ವಪದ ರಮಣಂ ಪ್ರಾವಿಶದ್ ಗೀತ ಕೀರ್ತಿ. ಯೋ ಶ್ಲೋಕ ಭಾಗವತ್ ಕೋ ಲಗರ ಸುಖದೇ ಪರಮಹಂಸ ಜೋ ಬಮ್ ಪಡ್ಕಾಯ ಪನಿ ಸುಂದೈನಥೆ ಮಸ್ತ್ ಸಮಾಧಿ ಮಾ ರಹಂತೆ ಉನ್ಕೋ ಅಗಾಡಿ ಯೋ ಏಕ್ ಶ್ಲೋಕ ಸುನಾಯಿ ದಿಯೆ ತ ಉನ್ಕೋ ಸಮಾಧಿ ಸಮಾಧಿ ತಾಪ್ ಠೋಗ್ಯೋ ನರ್ಮಲ್ ವ್ಯಕ್ತಿ ಬನೆ. ಫೇರಿ ಅವ್ರಿಗೂ ಏಕ್ ಶ್ಲೋಕ ಸುನಾಯೆ ಶಿಷ್ಯ ದ್ವಾರಾ